ಮಾರಿ ಮೆರೆಯು ಮಲ್ಲಿ ದಿಯ ಮಾರಿ ರಸವಾಸ ದೇವ ಮುನ್ ಸಾಂಗಾನೀಸು ತಿಮ್ರಾ ಪುತ್ರೈಲಾಯಿ ಗದಿ ದಿನೀಸು